0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ಹಾಡಿದ್ದಾರೆ ವಿದ್ಯಾಭೂಷಣ, ರಚನೆ ಪುರಂದರದಾಸರು. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಡಾ ವಿದ್ಯಾಭೂಷಣ.

ಎಚ್ಕೆ ನಾರಾಯಣ ಅವರ ದನಿಯಲ್ಲಿ ಕೇಳಿ ಶರಣೆಂಪಿ ಗುರುರಾಯಸ್ವಾಮಿ, ರಚನೆ ಮಹಿಪತಿದಾಸರು. ಎಚ್ಕೆ ನಾರಾಯಣ ಪ್ರೆಸೆಂಟಿಂಗ್ ಶರಣೆಂಬೆ ಗುರುರಾಯಸ್ವಾಮಿ, ರಿಟನ್ ಬೈ ಮಹಿಪತಿದಾಸ.

ಭಕ್ತಜನ ಪಾಲಕ ಭಕ್ತಿ ಸುಖದಾಯಕ ವಿಜಯದಾಸರ ರಚನೆ ಹಾಡಿದ್ದಾರೆ ಆರ್ ಎನ್ ತ್ಯಾಗರಾಜನ್. ಭಕ್ತಜನ ಪಾಲಕ ಭಕ್ತಿ ಸುಖದಾಯಕ ರಿಟನ್ ಬೈ ವಿಜಯದಾಸ ಸಂಗ್ ಬೈ ಆರ್ ಎನ್ ತ್ಯಾಗರಾಜನ್.

ಉಮಾಬಿ ಮೋನಿ ಅವರ ಸ್ವರದಲ್ಲಿ ಈಗ ಪುರಂದರದಾಸರು ಬರೆದಿರುವ ರಾಮ ಮಂತ್ರವ ಜಪಿಸೋ ಏ ಮನುಜ. ಉಮಾಬಿ ಮೋನಿ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಪುರಂದರದಾಸ, ರಾಮ ಮಂತ್ರವ ಜಪಿಸೋ ಏ ಮನುಜ.

ಪುರಂದರದಾಸರ ಮತ್ತೊಂದು ರಚನೆ. ದನಿಯಾಗಿದ್ದಾರೆ ಡಾ ಎಂ ಬಾಲಮುರಳಿ ಕೃಷ್ಣ. ಪಾಲಿಸೆಮ್ಮ ಮುದ್ದು ಶಾರದೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಾಂಗ್ ಬೈ ಡಾ ಎಂ ಬಾಲಮುರಳಿ ಕೃಷ್ಣ. ಪಾಲಿಸೆಮ್ಮ ಮುದ್ದು ಶಾರದೆ.

ಏಕೆ ಮೂಕನ ದ್ಯೂಗುರುವೇ ಜಗನ್ನಾಥದಾಸರ ರಚನೆ ಹಾಡಿದ್ದಾರೆ ಉಮಾಭೀಮೋನಿ. ಉಮಾಭೀಮೋನಿ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಜಗನ್ನಾಥದಾಸ. ಏಕೆ ಮೂಕನ ದ್ಯೂಗುರುವೇ.

ಬಸವಣ್ಣನ ವಚನ ಗಾಯನ ಎಸ್ ಶಂಕರ್. ಕಲ್ಲನಾಗರ ಕಂಡರೆ ಹಾಲನೆರೆಯೆಂಬರು, ಕಲ್ಲನಾಗರ ಕಂಡರೆ ಹಾಲೆರೆನೆಂಬರು. ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ಎಸ್ ಶಂಕರ್.

ನಾಗನಂದಿನಿ ವಿಶ್ವನಾಥ್ ಅವರ ಸ್ವರದಲ್ಲಿ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ರಚನೆ ಸರ್ಪಭೂಷಣ ಶಿವಯೋಗಿ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ರಿಟನ್ ಬೈ ಸರ್ಪಭೂಷಣ ಶಿವಯೋಗಿ, ಸಂಗ್ ಬೈ ನಾಗನಂದಿನಿ ವಿಶ್ವನಾಥ್.

ಪುರಂದರದಾಸರು ಬರೆದಿರುವ ಇದು ಏನಾಂಗ ಮೋಹನಾಂಗ ಹಾಡಿದ್ದಾರೆ ಲಕ್ಷ್ಮೀ ವರುಣ್. ಲಕ್ಷ್ಮೀ ವರುಣ್ ರೆಂಡರಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ. ಇದು ಏನಾಂಗ ಮೋಹನಾಂಗ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ರಮಾಮಣಿ ಆರ್.ಎ. ಭಾಗವಹಿಸುತ್ತಾರೆ ಸೌಮ್ಯ.
2: ನಮಸ್ಕಾರ.
3: ನಮಸ್ಕಾರ ಅಮ್ಮ. ಈಗ ಪಲ್ಲವಿ ಮತ್ತು ಅನಪಲ್ಲವಿ ಪಾಠ ಆಗಿದೆ. ಪಲ್ಲವಿ ಭಾಗಕ್ಕೆ ಸ್ವರ ಸಾಹಿತ್ಯ ಎರಡು ಆಗಿದೆ, ಅನಪಲ್ಲವಿಗೆ ಇವತ್ತು ಸಾಹಿತ್ಯನ ಮಾಡ್ತಾ ಇದ್ದೀವಿ.
2: ಸರಿ,
3: ನೀವು ಸಾಧನೆ ಮಾಡಿದ್ದೀರಾ, ಒಂದ್ಸಲ ಹಾಡು ತೋರಿಸಿ ನೋಡೋಣ.
2: ಸರಿ,
3: ರಾಗದ ಪರಿಚಯ ಮಾಡ್ಕೊಂಡು ಹಾಡಿ ಅರೋಣ.

ಆದಷ್ಟು ಉಸಿರು ಬಿಡುವ ಜಾಗಗಳನ್ನು ಗಮನಿಸಬೇಕು. ಪಲ್ಲವಿಯಲು ಕನ್ನತಲ್ಲಿ ಬಲ ಕನ್ನತಲ್ಲಿ ನೀವು ಅಂತ ಮಾಡ್ತಾ ಇದ್ರಿ, ಕನ್ನತಲ್ಲಿ ನೀವು ಜಾಗಗಳು ಕರೆಕ್ಟಾಗಿ ಮಾಡಬೇಕು. ಮೂರನೇ

ಈಗ ಮೂರನೇ ಸಂಗತಿ ಬೆನ್ನೆ ಉಂಡಗಾಯ್ತಿಲ್ಲಮ್ಮ. ಒಂದನೇದಾಯ್ತು, ಎರಡನೇದು, ಮೂರನೇದು, ನಾಲ್ಕನೇದು, ನಾಲ್ಕು ಸರಿಮಾ ಪದಸ ಇದೆಯಾ, ಅಲ್ಲಿಂದ ಮುಂದಕ್ಕೆ ಪೂರ್ತಿ ಹಾಡ್ಕೊಂಡ್ಬನ್ನಿ. ನಾಲ್ಕನೇ ಸಂಗತಿಯಿಂದ

0: ಇವಾಗ ಈ ಕೃತಿಯನ್ನು ಅಭ್ಯಾಸ ಮಾಡಬೇಕಂದ್ರೆ ವಿಳಂಬ ಕಾಲದಲ್ಲಿ ಮಾಡಬೇಕು.
1: ಸರಿ.
0: ಸೊ ದೀರ್ಘಾಕ್ಷರಗಳ ಪ್ರಯೋಗಗಳನ್ನ ಪ್ರಯೋಗ ಮನೆಯಲ್ಲಿ ಹಾಡಬೇಕಾದ್ರೆ ವಿಳಂಬ ಕಾಲದಲ್ಲಿ ಹಾಡಿದಾಗ ಅದಕ್ಕೆ ತುಂಬ ಶಕ್ತಿ ಬೇಕಾಗುತ್ತೆ. ಅಲ್ಲಿ ಸಾಹಿತ್ಯಗಳು ವ್ಯತ್ಯಾಸ ಆಗಬಾರ್ದು, ಅಲ್ಲಿವರೆಗೂ ನಿಮ್ಮ ಒಂದು ಇದನ್ನ ಇಟ್ಕೊಂಡಿರಬೇಕು, ಶಕ್ತಿನ ಇಟ್ಕೊಂಡಿರ್ಬೇಕಾಗತ್ತೆ. ಇವಾಗ ನೋಡಿ, ಬೆನ್ನ ಯುಂಡ ಅಲ್ಲಿವರೆಗೂ ಒಂದು ಬರುತ್ತೆ. ಅಲ್ಲಿವರೆಗೂ ಒಂದೇ ಇರುತ್ತೆ. ಎರಡು ಭಾಗದಲ್ಲಿ ಹಾಡಿ ನೋಡೋಣ, ಆಗ

ವಿಳಂಬಕಾಲ ಸಾಧನೆ ಮಾಡ್ಬೇಕಾದ್ರೆ ವರ್ಣಗಳು ಅಟ್ಟದಲ್ಲ ವರ್ಣ ಆದಿತಲ ಎಲ್ಲ ವಿಳಂಬಕಾಲದ ಸಾಧನೆ ಮಾಡ್ಬೇಕಾದ್ರೆ ಉಸಿರು ಸಿಗತ್ತೆ. ಇಲ್ಲದ್ರೆ ಒಂದು ಪದ ತುಂಬಾ ಮಧ್ಯ ಮಧ್ಯ ಒಂದು ಸಿಗಬಹುದೇ. ಎರಡನೇ ಸಂಗತಿ ನೋಡೋಣ.

0: ಪ್ರಾಣಾಯಾಮ ಮಾಡ್ತಾ ಇದ್ರೆ ಈ ತರ ಒಂದು ದೊಡ್ಡ ದೊಡ್ಡ ಕೀರ್ತನೆಗಳು ದೊಡ್ಡ ಸಂಗತಿಗಳನ್ನ ಹಾಡಕ್ಕೆ ತುಂಬಾ ಇವಾಗ ಕಾಂಬೋಜಿಯಲ್ಲಿ ಕೊನೆಯಾಡಿನ ಶುದ್ಧ ಸಾವಿಲ್ಲ ದಾರಿನ ತಿಳಿಸಿಕೊಂಡೆ ಈ ತರ ಕೀರ್ತನೆಗಳು ಹಾಡ್ಬೇಕಾದ್ರೆ ನಿಮಗೆ ಶಕ್ತಿ ಬೇಕು, ಅದಕ್ಕೆ ಸಾಧನೆ ಬಹಳ ಮಾಡ್ಬೇಕಾಗತ್ತೆ.
1: ಸರಿ,
0: ಇಲ್ಲಿಗೆ ಇದನ್ನ ಗಮನ ಇಟ್ಕೊಂಡು ಸಾಧನೆ ಮಾಡಿ ಮುಂದಿನ ತರಗತಿಯಲ್ಲಿ ಒಪ್ಪಿಸಿ ಹೇಗೆ ನೀವು ಅದನ್ನ ಭಾಗ ಮಾಡ್ಕೋಬೇಕಾದ್ರೆ ಎಲ್ಲಿ ಉಸಿರು ಬಿಟ್ಟು ಎಲ್ಲಿ ತಗೋಬೇಕು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ನೋಡೋಣ.
1: ಸರಿ, ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ರಮಾಮಣಿ ಆರ್ ಎ, ಭಾಗವಹಿಸಿದವರು ಸೌಮ್ಯ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಮೊದಲಿಗೆ ರಾಗ್ ಬಸಂತ್ ಮುಖಾರಿ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. ಶಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಡಾಕ್ಟರ್ ರಾಚಯ್ಯ ಹಿರೇಮಠ್. ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್, ರಾಗ್ ಬಸಂತ್ ಮುಖಾರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾಸಾತ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಹೇಮಂತ್.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಹೇಮಂತ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಡಾಕ್ಟರ್ ರಾಚಯ್ಯ ಹಿರೇಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಡಾಕ್ಟರ್ ರಾಚಯ್ಯ ಹಿರೇಮಠ್. This program was contributed by Akashavani Dharwad Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರೇರಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ, ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್. ಮೊದಲಿಗೆ ಬೇಗಡೆ ರಾಗದ ವರ್ಣ ಆದಿತಾಳದಲ್ಲಿದೆ, ರಚನೆ ವೀಣಾ ಕುಪ್ಪಯ್ಯರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಹಾರ್ಮೋನಿಯಂ ರಿಸೈಟಲ್ ಬೈ ಸಿ ರಾಮದಾಸ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಟು ಬಿಗಿನ್ ವಿತ್, ವರ್ಣ ಸೆಟ್ ಟು ಬೇಗಡೆ ರಾಗ ಆದಿತಾಳ, ರಿಟನ್ ಬೈ ವೀಣಾ ಕುಪ್ಪಯ್ಯರ್.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಹಾಗಣಪತಿ ನಾಟರಾಗ ಏಕತಾಳದಲ್ಲಿದೆ. ನೌ ಮಹಾಗಣಪತಿ ಸೆಟ್ಟು ನಾಟರಾಗ ಏಕತಾಳ ರಿಟರ್ನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಕ್ಷೀರಸಾಗರ ತ್ಯಾಗರಾಜರ ಕೃತಿ ದೇವಗಾಂಧಾರಿ ರಾಗ ಆದಿತಾಳದಲ್ಲಿದೆ. ಕ್ಷೀರಸಾಗರ ಶಯನ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ದೇವಗಾಂಧಾರಿ ರಾಗ ಆದಿತಾಳ.

ಇನ್ನೀಗ ಸ್ವಾತಿ ತಿರುನಾಳರ ರಚನೆ ಚಾರುಕೇಶಿರಾಗ ಮಿಶ್ರ ಚಾಪುತಾಳದಲ್ಲಿದೆ. ಕೃಪಯ ಪಾಲಯ ಶೌರ್ಯ, ಕೃಪಯ ಪಾಲಯ ಶೌರ್ಯ, ರಿಟನ್ ಬೈ ಸ್ವಾತಿ ತಿರುನಾಳ್, ಸೆಟ್ ಟು ಚಾರುಕೇಶಿರಾಗ ಮಿಶ್ರ ಚಾಪುತಾಳ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರ್ ಅರ್ಧಯಾಕರ್, ಮೃದಂಗ ಎಂಆರ್ ಸಾಯಿನಾಥ್. ಇನ್ನೀಗ ಪುರಂದರದಾಸರ ರಚನೆ ರಾಮ ಮಂತ್ರವ ಜಪಿಸೋ ಜೌನ್ಪುರಿ ರಾಗ ಆದಿತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಹಾರ್ಮೋನಿಯಂ ರಿಸೈಟಲ್ ಬೈ ಸಿ ರಾಮದಾಸ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ನೌ ರಾಮ ಮಂತ್ರವ ಜಪಿಸೋ. Written by Purandaradasa, set to Jaunpuri Raga, Aditala.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಹಾರ್ಮೋನಿಯಂ ರಿಸೈಟಲ್ ಬೈ ಸಿ ರಾಮದಾಸ್, ಅಕಂಪನೀಸ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. This program is a contribution of Akashwani Bengaluru anytime

0: 90.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡು ಅವರ ಗಾಯನ ಕೇಳುವಿರಿ. ರಾಗ್ ಭೀಮ್ ಪಲಾಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಅಬುತೋ ಬಡೀ ಬೇರ್, ಧೃತ್ ಏಕ್ತಾಲ್ ದೈ ಪಿಯಾ ಬಿನಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರಡೂರ್. ರಾಗ್ ಭೀಮ್ ಪಲಾಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಅಬುತೋ ಬಡೀ ಬೇರ್, ಧೃತ್ ಏಕ್ತಾಲ್ ದೈ ಪಿಯಾ ಬಿನಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ಕುಲಕರ್ಣಿ, ಹಾರ್ಮೋನಿಯಂ ಶ್ರೀಕಾಂತ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳುವಿರಿ. ತಾಲ್ ತೀನ್ ತಾಲ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರಡೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಉದಯ್ ಕುಲಕರ್ಣಿ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಶ್ರೀಕಾಂತ್ ಕುಲಕರ್ಣಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ತಬಲಾಸೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದವರು ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ಎಸ್ ರಾಜಲಕ್ಷ್ಮಿ ಅವರ ವೀಣಾವಾದನ, ತುಮಕೂರು ಬಿ ರವಿಶಂಕರ್ ಅವರಿಂದ ಮೃದಂಗ, ಜಿಎಸ್ ರಾಮಾನುಜಂ ಅವರಿಂದ ಘಟ್ಟ, ಮಾಯಾ ಮಾಳವಗೌಡರಾಗ, ಆದಿತಾಳದಲ್ಲಿ ಪ್ರೊಫೆಸರ್ ಆರ್ಎನ್ ದೊರೆಸ್ವಾಮಿ ವಿರಚಿತ ವರ್ಣವನ್ನು ಕೇಳೋಣ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ಟುಡೇಸ್ ಪ್ರೋಗ್ರಾಮ್ ಡಿಯರ್ ಲಿಸ್ನರ್ಸ್, ವಿ ವಿಲ್ ಪ್ರೆಸೆಂಟ್ ಅ ವೀಣಾ ಕಾನ್ಸರ್ಟ್ ಬೈ ಮೈಸೂರು ಎಸ್ ರಾಜಲಕ್ಷ್ಮಿ. ಶಿ ಇಸ್ ಅಕಂಪನೀಡ್ ಆನ್ ಮೃದಂಗಂ ಬೈ ತುಮಕೂರು ಬಿ ರವಿಶಂಕರ್, ಘಟ ಬೈ ಜಿಎಸ್ ರಾಮಾನುಜಂ. ಮೈಸೂರು ಎಸ್ ರಾಜಲಕ್ಷ್ಮಿ starts her veena recital with a varnam set to maya malava gowla ragam and aditala. This is a composition of professor r n doraswamy.

ಏಮನೆ ಪೊಗಡುದುರ ವೀರ ವಸಂತರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಲಿಸನ್ ಟು ವೀರ ವಸಂತರಾಗ ಆಂಡ್ ಆದಿತಾಳಂ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ. ಏಮನೆ ಪೊಗಡುದುರ.

ಶ್ರೀಕೃಷ್ಣ ಭಜ ಮಾನಸ ತೋಡಿರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ತೋಡಿರಾಗಂ ಆಂಡ್ ಆದಿತಾಳಂ ಶ್ರೀಕೃಷ್ಣಂ ಭಜ ಮಾನಸ.

ಇದುವರೆಗೆ ಮೈಸೂರು ಎಸ್ ರಾಜಲಕ್ಷ್ಮಿ ಅವರಿಂದ ವೀಣಾವಾದನ ಕೇಳುತ್ತಿದ್ದೀರಿ. ತುಮಕೂರು ಬಿ ರವಿಶಂಕರ್ ಅವರಿಂದ ಮೃದಂಗ, ಜಿಎಸ್ ರಾಮಾನುಜಂ ಅವರಿಂದ ಘಟ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಜಸ್ಟ್ ಹರ್ಡ್ ಅ ವೀಣಾ ರಿಸೈಟಲ್ ಬೈ ಶ್ರೀಮತಿ ಮೈಸೂರು ಎಸ್ ರಾಜಲಕ್ಷ್ಮಿ. ಶಿ ವಾಸ್ ಅಕಂಪನಿಡ್ ಆನ್ ಮೃದಂಗಂ ಬೈ ತುಮಕೂರು ಬಿ ರವಿಶಂಕರ್ ಅಂಡ್ ಘಟಂ ಬೈ ಜಿಎಸ್ ರಾಮಾನುಜಂ. This program is a contribution of Akashvani Bengaluru for Ragam 24/7 anytime.